ಸೋಲಾವತ್ತಿನ ಕ್ಯಾಸ್ಮಕಟ ಹಿತ ಇಲ್ಲನ ಗೀತ ಎಕ್ಕ ಹತವತ್ತ ದನೆನ್ನಮ ಸಿಟಿ ಹಾರ್ಟ್ ಬೀಟ್ ಸತಿಯ ದಿನ ಪಹೇಮ ದಹವಾಲ್ ಎಕಟ FM 89.6 FM 89.8 ದಿವೈನಪುರ ಸಿಟಿ FM